ಕರ್ತುಂ ಚಕ್ರಾಯುಧಂ ತರುಣ ವಾರಿಜ ಪತ್ರ ನೇತ್ರಂ ಓಂ ಶ್ರೀ ವಿಷ್ಣವೇ ನಮಃ.